ಭೂತೈಶ್ಚ ದ್ರಾವಿಡೈಃ ಮಂತ್ರೈಃ ಕುಂಭರೂಪೇಷು ಪೂಜಿತೇ ಕುಂಭೋದ್ಭವೇನ ಮುನಿನಾ ಕೃಷ್ಣ ಮಾಲೀಶು ಮಂಗಳಂ ಶ್ರೀ ವೆಂಕಟೇಶ ಬಲ್ಲೀಶ ಗಣೇಶಾದ್ಯೈಃ ನವದ್ರಗೈಃ ಅಗಸ್ತ್ಯ ಮುನಿನಾ ಶೈವಂ ಸರಿತಾಯೈಃ ಮಂಗಳಂ ಜ್ಞಾನಾನಂದ ಸ್ವರೂಪಾಯ ಸಿದ್ಧಿಬುದ್ಧಿ ಪ್ರದಾಯಿನಿ ಕಲಿಕಲ್ಮಷ ನಾಶಿನ್ಯೆ ಕೃಷ್ಣ ಮಾರ್ಯೈಃ ಮಂಗಳಂ ಜಂಬಿ ೈಕಿ ನಿಂಬ ಪತ್ರೈಶ್ಚ ಹರಿದ್ರಾಭಿಶ್ಚ ಭಸ್ಮಭಿಃ ಸರ್ವತಾಪ ನಿವಾರಿಣ್ಯೈ ಕೃಷ್ಣ ಮಾರ್ಯೈಃ ಮಂಗಳಂ ಶ್ರೀನಟೇಶ ಯತೀಂದ್ರೇಣ ಸದಾಚಿತ ಕದಾಂಬುಜ ಶ್ರೀರಾಮದಾಸ ಮುನಿನಾ ಸಂಸೇವ್ಯೇತೇ ಸುಮಂಗಳಂ ಸುಪ್ರಭಾತ ಪ್ರಪದ್ದಿಭ್ಯಾಂ.

ಕಾಳಿದಳಾಬದ್ಧ ತಾಟಂಕ ಭೂಷಾ ವಿಶೇಷಾನ್ವಿತೆ ಸಿದ್ಧ ಸಮ್ಮಾನಿತೆ ದಿವ್ಯ ಹಾಲಾಮದೋದ್ವೇಲ ಹೇಲಾಲ ಸಚ್ಚಕ್ಷುರಾಂದೋಳನ ಶ್ರೀ ಸಮಾಕ್ಷಿ.

ಭೂತೇಶತೋ ಯಶವಾಗಿ ಶಕ್ತಿ ನಾಶ ದೈತ್ಯೇಶ ಯಕ್ಷೇಶವಾಯುವಗ್ರಿಮಾಣಿಕ್ಯ ಸಂಘೃಷ್ಟ ಕೋಟೀರ ಬಾಲ ತಪೋದ್ದಾಮ ದ್ರಾಕ್ಷಾರಸಾರುಣ್ಯ ತಾರುಣ್ಯ ಲಕ್ಷ್ಮಿ ಗೃಹೀತಾಂಗ್ರಿ ಪದ್ಮೇ ಸುಪದ್ಮೇ ಉಮೇ ಸುರುಚಿರ ನವರತ್ನ ಪೀಠ ಸ್ಥಿತೇ ಸುಸ್ಥಿತೇ ರಕ್ತ ಪದ್ಮಾಸನೇ ರತ್ನ ಸಿಂಹಾಸನೇ ಶಂಖ ಪದ್ಮದ್ವಯೋಪಾಶ್ರಿತೇ ವಿಶ್ರುತೇ ತತ್ರ ವಿಘ್ನೇಶ ದುರ್ಗಾವಟು ಕ್ಷೇತ್ರಪಾಲೇರ್ಯುತೇ ಮತ್ತಮಾತಂಗ ಕನ್ಯಾ ಸಮೂಹಾನ್ವಿತೇ ಮಂಜುಳಾ ಮೇನಕಾದ್ಯಂಗನಾಮಾನಿತೇ ಭೈರವೈರಷ್ಟಭಿರ್ವೇಷ್ಟಿತೇ ದೇವಿ ವಾಮಾಧಿಭಿಶಕ್ತಿಭಿಸೇವಿತೇ ಧಾತ್ರಿ ಲಕ್ಷ್ಮ್ಯಾದಿಶಕ್ತ್ಯಷ್ಟಕೈ ಸಂಯುತ